ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕ ಚಕಚೋ ಗಿಲಿಗಿಲಿಮಲ್ ಸುಲು ಸುಲುಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕ ಚಕಚೋ.

0: ಇಂಜಿ ಯಾಯಾಲಿಂತ ಅಲ್ಲಿ
1: ಹಿಂಗೋ ಅಲ್ಲಿ
0: ಯಾಯಾಲ್ ಪ್ರಗಟ ಆತ್ ಅದು ಪಿಲ ಆನೆ ಆನೆ ಆನೆ ಪಿಲ ಹರಿ ಆತದ್ದು ರಾಣಿ ಪಿಲ ಹರಿ ಆತು ಪೇಕಾ ಪಿಲಾಲಾತು ಪೇಕಾ ಪಿಲಾಲಾತ್ ರಾಣಿ ಬಾತ ಇಂತ
1: ಹಿಂಗೋಲ್ಲಿರ
0: ನನ್ನ ಬಾಕಿ ಕಾಣಿ ಆಯ ನಿಮಾಯ ಹುಡ ನಿಮಾಯ ಸಕ್ಲೆ ಕಿಮ್ ತೋರಾ ತುನ್ ಸಪ್ ತುನ್ ಸಕ್ಲೆ ಕಿ ನನ್ ಕಿ ಕಾಣ್ ಕಿ ಇಲಾಯ್ ನನ್ ಗಾಯ ತಾನಿ ತದ್ದ ದಾಕತ ಇತ್ ಮನ ಗಾಯ ತಾನಿ ಪರ್ ಹತ್ತು ತತ್ಲ ಮಡಿ ಕದೀತ್ ಮಡಿ ಕದೀಸ್ ಕುನ್ ಪರ್ ಚಟಿ ಬರೈ ಕೀತು ಇಚ್ಚನಿರ ನಾವ ಕಹನಿ ಜಯ ಜವಾಹರ್
2: ಎಬೆ ಆಮಿ ಸುನ್ತೆ ರಹು ಸುಕ್ಕು ಸೋರಿ ಚೋ ಸಾಂಗ್ ಲೋಗೋಂಡಿ ಕಹಿನಿ ಅದಾಯ ಮಚಮಾಟಿ ಲೋಕ ಸಾಹಿತ್ಯ ಪತ್ರಿಕಾಲೆ ಮೊಕೆ ದಿಯಾ ಬಿದಾ ಜುಹಾರ್.

0: ಮುಂಡ್ಕು
1: ಹಾಯನ
0: ಕಾಯರಸಿ ಆಗಿದ್ರಲ್ಲೇನೆ
1: ಹಾಯನ
0: ಟೀವಲ್ ಕಾಯ ಮಜಾ ಮುಂಡಿ ಖೇಳೋನ್ ಹೆಲನ್ ಸುಂತರಿ ಸ್ವಂತ
1: ಸಂಕರು ಆಸನ ಆಸನ ಗೀತ ಮನ ಸುನ್ ಲೆ ಹಾತ್ ಮೈ ಬೋಲಿ ನಾಚ ತೋ ಆಸನ ಲಾಗೇ ಸರ್
0: ಪರ ಲಾಗೇ ಸನೆ ಹಾ ತೋ ಗೀತ ಕುರೆ ಮಚಿ ತಲಿಸ ಕಸನ
1: ಹಾಯನ ಚಿತಾಲೆ ಏ ಕಾಯ ಸುಂದರ ಗೀತ ಕಿ ಗಾತ್ರ ಲಕೇಶ್ವರ ಖುದ್ರಾಮ್ ಆರು ಮಂಚೋ ಸಂಗವಾರಿ ಮನ
0: ತೋ ಮುಂಡ್ಕು
1: ಹಾಯನ
0: ಸಂತಿ ಜಾನ್ಸಿ ಆಜಕಲ್ ಸಮಯ ಬೋಲನ್ ಕಾಯ ಮಜಾ ಆಜಕಲ್ ಖೇತಿ ಬಾಡಿ ಸಮಯ ಬೋಲ ಮೂರ ಹೋಲಿ ಸೆ
1: ಹಾ
0: ನೆ ಪಾನಿ ಬೋಲ ಸಮಯ ಸಮಯ ಮಾರೆ ಸೆ
1: ಮಾರೆ ಸೆ
0: ದಾದಾ ದಿನ ಮೂಲ ಕಾಯ ಮಜಾ ಕಿ ಆಪ ಲೋ ಖೇತಿ ಬಾಡಿ ತಯಾರಿ ಲಗಲಾ ಸೆ ಹಮ
1: ಲಗಲಾ ಸೆ ದಿನ ಭರ ಪುತಾ ಬಹನಾ ಕರುನ ಬಾತಿ ಉನ ಬಾತಿ ರಡಿಯೋ ಕಡ ಬಸಲಾ ಸೆ
0: ನಾ ಬಸಲಾ ಸೆ ಐಮನ ಬೋಲ ಕಾಯ ಸುಂದರ ಜ್ಞಾನ ಧ್ಯಾನ ಗೋಟ ಸಂಗ ಗೋಟಕ ದುಠಾನ ಗೀತ ಗೋಬಿಂದ ಹೋಲೇ ಕಾಯ ಬೋಲ ಖಡಿ ಚರ ಪರ ಲಾಗೋ ಯಾ
1: ಚರ ಪರ ಲಾಗೆ ಸೆ
0: ಓ ತುಮೈ ಬೋಲ ತರೆ ಯಾ ಘಡಿ ಬಾಡ ದಕಲೇ ಸಮಯ ಬಲಾ ಆಸ್ತಾ ಆ ಮೋಡಿನ ದಕಲೇ ಗೀತ ಬಲಾ
1: ಗೀತ ಬಲಾ ಆಸ್ನಾ
0: ಅಲೇ ಗೀತ ಕೇ ಬೋಲಿ ಅಂಬರಂ ಗೀತ ಕುರಿಯವನ್ ಪಚ್ಚಮೆ ಚಿತಾವಾ
1: ಚಿತಾವಾ